0: ಮಲ್ಹಾರಿ ಮಾರ್ತು
1: ಮಲ್ಹಾರಿ
0: ಮಲ್ಹಾರಿ ಮಾರ್ತು
1: ಮಲ್ಹಾರಿ
0: ಹಬ್ಬ
1: ಮಲ್ಹಾರಿ ಮಾರ್ತೇನೆ
0: ಹಬ್ಬ ಹಬ್ಬ
1: ಮಲ್ಹಾರಿ ಮಾರ್ತೇನೆ
0: ಹಬ್ಬ ಹಬ್ಬ
1: ಮಲ್ಹಾರಿ ಮಾರ್ತೇನೆ
0: ಹಬ್ಬ ಹಬ್ಬ
1: ಮಲ್ಹಾರಿ ಮಾರ್ತೇನೆ
0: ಹಬ್ಬ ಹಬ್ಬ
1: ಮಲ್ಹಾರಿ ಮಾರ್ತೇನೆ
0: ಹಬ್ಬ
1: ಮಲ್ಹಾರಿ ಮಾರ್ತೇನೆ
0: ಹಬ್ಬ ಹಬ್ಬ
1: ಮಲ್ಹಾರಿ ಮಾರ್ತೇನೆ
0: ಎಲ್ಬೋದು ಎಲ್ಬೋದು ಚಮ್ಮ